nawo sa wo tena ho a tu ya ye ye wo wo be tu nyankopɔ wa ye ye wo na wo be sra ye nyankopɔ wa wo sa wo